0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ.
1: Overtime beats with Jami.

0: ರೇಡಿಯೋ ITN
1: ಸಂಕ ಸಹ ಆದಿತ್ಯ ನಾರಾಯಣ್ ಗಾಯನಾ ಕರಣ ಮೇ ಅಲುತ್ಮ ಸಿಂಧು ವಾಹನ ದಿನ ಗಮನ್ ಮಂಗೆನೋ ಅಂತಿಮ ಪ್ಯಾಟರ್ನ್.

0: రాజసు.
1: ಪದ್ಮಶ್ರೀ ಪಂಡಿತ್ ಡಬ್ಲ್ಯೂ ಡಿ ಅಮರದೇವ ಶೋರಿನ್ಗೆ ಗೀತಾವಲಿಯತಿಯನ್ನ ಸುವಿಶೇಷಿ ಗೀತೆ ಅರ್ಥಮಾಯಿ ಮೇ ಗೀತೆ ಮೇ ಗೀತೆ ಅಹಪು ನತಿಕಿನೆಕ್ ನತಿ ತರ ಈ ತರ ಮಟಮ ಮೇ ಗೀತೆ ಗಾಯನ್ಯಾತ್ ರಾಗ್ಯಾನ್ ಮತ ಪದನಮ್ಮ ನಿರ್ಮಾಣೆಯು ಸಂಗೀತೆಯತ್ ಅಪಟ ಶೋಕಿ ರಸ ಅಕ್ಕೆಕ್ ಅಪೂರ್ವತೆ ಅಕ್ಕೆಗದು ಕರೆಯುವ ಮೇ ಗೀತೆ ವಿವಿಧ ಅರ್ಥಕಥನೆ ಅಂತೇನು ಏತಮಾಯಿ ಸಾಹಿತ್ಯ ಹೇಟಿ ಕೊಹಮ ನಮೂತ್ ಸಮಹಾರಾಯ ಕೇನ ಮೇ ಯುವತಿ ಅಕ್ವೆನುವಿನ ಗೇಯು ಗೀತೆ ಅಕ್ಕಿನ ಸಮಹಾರಾಯ ಕೇನನ್ನ ಸ್ವಾಮಪುರುಷಾಗೆ ದೃಷ್ಟಿಯನ್ನು ಬರಲ ಸೇ ಬಿರಿಂದ ದರುವನ್ವೆನುವಿನ ಗೇಯು ಗೀತೆ ಅಕ್ಕಿನ ಕೊಹಮ ನಮೂತ್ ಮೇ ಗೀತೆ ರಚನಾಕರಣ ಸುನೀಲ್ ಸರತ್ ಪೆರ ಮಹಾತ್ಮೆಗೆ ತನಕದ ಕೇನ ಮೇಘ ಕಲ್ಪಿತ ಅಕ್ಕಿನ ಮೇಕೆ ತೇನೆ ತ್ರಿಲಕ್ಷಣೇ ಕಿರ ತಮ ಎತ್ತು ಅಕ್ಕಿಯನ್ನು ಬಹು ದಿನಕ್ಕೆ ಸಿದ್ಧನಾಕಾರ ಪುದ್ಗಲ ಅದಕ್ಕೆ ಮಕ್ವಿಧಿಯ ಮೇಘ ಅರ್ಥ ದಕ್ಕೋ ನಮ ಏ ಕಿಸಿದು ರಸ ಅಕ್ನು ಮೇತೆ ಗೀತೆ ಅಕ್ವಿಧಿಯರ ತಮಾಯಿ ಸುನೀಲ್ ಸರತ್ ಪೆರ್ರ ಮಹಾತ್ಮೆ ಹಂದುನಲಾದಿಯಲ್ಲಿ ಏಕೆ ಅಲ್ಲಿ ಮೇ ಗೀತೆ ವೆಟ ಕಡಲು ಬೆಂದಲ ಸೀಮಾಕರನ್ನೆ ಪಾಕಿಯಲ್ಲ ಹಿರುಟ ಸಂದುಟ ನುಕಿಯ ಹೊರ ರಹಸ್ಯ ಕಾಲೇ ಬಿಯ ಕೆನವ ನೆತ್ ಅದಹನ್ನಟ ಬೆರಿಲೆಸ ರೋಸಿರಿ ಕೆಮಿನ್ ಮೆಕಿಯನವ ಸೀಮಾ ಬಲಿನ ಪಾಕಿರ ಕಿವಟ ಪದ ಹೆನ ಕೊಟ್ಟಮ ಅಪಿತನಕ ನವತಿನ

0: ಸ್ವಾಭಾವಿಕ ಗುಣೆನ್ ಪಿರಿ ವಿಜಯ ಮೆರಿಸ್ ಕೊಡು ತುನಪ ಹಾಕುಡು ಗಾಂಬರಿ ಸಹಕ ಹಾಕುಡು ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್ಸ್
1: ಮಹಾವ್ಯಸ್ತಿಕ ಒಯಾಗಿ ನಿವಸ ಕರ್ಮಾಂತ ಶಾಲಾವ ಮತುರೇನ್ ಪಿರಿಲದ ಗಂಗ್ ಮತುರೆ ವೆಹಿ ವತುರೆ ವಿತರಕ್ ನೆವಿ ತಿಯನ ರೋನ್ ಮಡದಿಕತ್ ಇವತ್ ಕರಣ ಹೊಂದಮ ವತುರ ಮೋಟರೆಯ ಡೀಪ್ ಟೆಕ್ ವೇಸ್ಟ್ ಮೋಟರ್ ಪಂಪ್ ಅಮತನ್ನ ಬಿಂದು ಹೆತ್ತ ಹತಾಯಿ ಹತ್ಸಿಯ ಹೆತ್ತ ಹತಾಯಿ ಹೆತ್ತ ತುಮ ಹೆತ್ತ ಹತರ
2: ಗುಣಾತ್ಮಕ ಸಹ ನಿಷ್ಪಾದನೆಯ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ಬುನು ಡೋಮಾ ಕಲುವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಣ್ಣ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದನ್ ಮಾದಿಮೆ ಪುರೋಗಾಮಿ ಅವನ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾಕ್ಸ್ ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅಮತಾನ್ನ ಬಿಂದು ಏಕೈಕೈ ಹತಾಯ್ ಹೈಸೆ ಹತ್ತ ನಮಯ ಪಾಂಕ್ಸೆ ಹತ್ತ ನಮಯ
3: ಜೀವಿತಯಾಕ್ ನೆತಿ ಕರ ಗನೀಮಟ ಕತವನ್ನೇ ಎಕ್ ತತ್ಪರೇಕ ಪ್ರಮಾದಯಾಕ್ ರಿಯ ಪದವೀಮೇದಿತ್ ಮಾರ್ಗಿ ಗಮನ್ ಕಿರೀಮೇದಿತ್ ಪ್ರವೇಶಂ ವನ್ನ
4: ಶ್ರೀಲಂಕೆಯ ಟೆಲಿವಿಷನ್ ಇತಿಹಾಸ ಪಲನು ಟಿವಿ ರೇಡಿಯೋ ಡಿಜಿಟಲ್ ಎಕವರ ಎಕ ಮಿಟೆಟ
5: ಅಭಿಯೋಗ ಹಮುವೆ ಆಂಡ್ವೇ ರಾಜತಾಂತ್ರಿಕ ಗಮನ್ ಮಗ ವಿದೇಶ ಕಟಯಿತು ವಿದೇಶ ರಕ್ಷಾ ಸಹ ಸಂಚಾರಕ ಅಮಾತ್ಯ ವಿಜಿತ್ ಹೇರತ್ ಮಹತಾ ಸಮಗಿ ಆನ್ ಏರ್ ಪೊಲಿಟಿಕ್ಸ್ ಅದು ರಾತ್ರಿ 10:30 ಟ

0: ಆದ್ರೆ ಟೈಮಿನಡಿ ವಿಸಿದೆ ಕೈ
1: ವಸಟ ಚಿತ್ತ ರಸಟ ಇಡ ಅತೀತೆ ಸಿಟ ವಿವಿಧ ರಟವಲ ಮಿನಿಸುನ್ ತಮನ್ಗೆ ಆಹಾರ ರಸಗನ್ವನ್ನು ಕುಳುಬಡಿಸುವಾಗಿನ ಆವೆ ಅಪೇ ರಟಟ ಏಕ ಹಿಂದ ರಸಗೆನ ಹೊಂದಿನ್ಮ ದನ್ನೇ ಅಪಿ ಜಾತಿಯಮ ಲೆಡಕರ್ನ ಲೋಕಿನತಿ ರಸಕಾರಕ ವರ್ಣಕ ವೆನುವಟ ಲೋಕೇಮ ರಸವತ್ಕರ್ನ ಅಪೇ ಸ್ವಾಭಾವಿಕ ರಸ ವಿಜಯ ನಿಷ್ಪಾದನ ಲೆಸಿನ್ ದನ್ ವಿನದ ಪುಳಿ ಮಿರಿಸ್ ಕುಡು ಕಹ ಕುಡು ತುಣಪಹ ಕುಡು ಬೆದಪು ತುಣಪಹ ಕುಡು ಗಮ್ ಮಿರಿಸ್ ಕುಡು ಮಸ್ಕರಿ ಪೌಡರ್ ಎತುಲು ಸೇಲಮ ಕುಳುಬಡು ವರ್ಗ ವಿಜಯ ವೆತಿ
2: ಯಹತುನ ವಡಿನ ಅಪೇ ರಸ ವಿಜಯ
1: ವೆಲದ ಪುಳಿನ್ ಕುಳುಬಡು ಮಿಲದಿ ಗನಿಮೇದಿ ದಡಿ ಸೆಲಕಿಲ್ಲ ಇತಾಮ ವೆದಗತ್
3: ಸಕ್ ಪುರಾ ಜಾತಿಯಕ್ಕೆ ವಿಶ್ವಾಸೆ ಲೊತರೈಲೊವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ.